ಸಲೋಕ ಸರ್ಗುಣ ನಿರ್ಗುಣ ನಿರಂಕಾರ ಸ್ವನ ಸಮಾಧಿಯಾಬ ಆಪನು ಗೀಯಾ ನಾನಗ ಆಪೇ ಹಿ ಪ್ರಜಾಪಷ್ಟಪದಿ ಜಪ ಕಾರೇ ಕಾಶನಾ ದೃಷ್ಟೇತಾ ಪಾಪನ್ ತಪ ಕಹತೆ ಹೋತಾ ಜಪ ಧಾರಿ ಆಪನ ಸ್ವನ ಸಮಾಧ ತಬೈರ್ ವಿರೋಧ ಕೆ ಸಂಕಮಾದ ಜಿಸ್ಕಾ ವರ್ಣ ಚಿಹ್ನ ಜಾಪತ ತಬ ಹರ್ ಸೋಕೌ ಕಿಸೇ ಬ್ಯಾಪತ ಜಬ ಯಾಪನ ಆಪ ಆಪಾರ ಬ್ರಹ್ಮ ನಾಮೋ ಕಹಾ ಕೇ ಸೋಬದ ಪರಮ ಆಪನ ಖೇ ಲಾಭರ ತೀಜಾ ನಾನ ಕರ್ಣೇ ಹಾರ ನ ದೂಜಾ ಜಬ ಹೋಬದ ಪ್ರಭು ಕೇವನ ಧನಿ ತಬ ಅಂಧ ಮುಗ್ಧ ಕಹು ಕಿಸ್ಕೋ ಗನಿ ಜಬ ಏಕ ಹರ ಅಗಮ ಅಪಾರ ತಬ ನರ್ಗ ಸುರ ಕಹು ಕೌನ ಅವತಾರ ಜಬ ನಿರ್ಗುಣ ಪ್ರಭು ಸಹ ಸುಭಾಯ ತಬ ಶಿವ ಸಗತ ಕಹೋ ಕಿ ತಾಯೇ ಜಬ ಆಪೇ ಆಪ ಅಪನಿ ಜೋತ ಧರಾಯ ತಬ ಕಮನ ಡರ ಗಮನ ಕತ ಡರಾಯ ಆಪನ ಚಲತಾಪ ಕರ್ಣೇ ಹಾರ ನಾನಕ ಠಾಕುರ ಅಗಮ ಅಪಾರ ಅವಿನಾಶಿ ಸುಖ ಆಪನ ಆಸನ ತಬ ಜನ ಮರಣ ಕಹೋ ಕಹ ಬಿನಾಸನ ಜಬ ಪೂರ್ಣ ಕರ್ತಾ ಪ್ರಭು ಸೋಹೇ ತಬ ಜಮ ಕೀ ತ್ರಾಸ ಕಹ ಹೋ ಕಿಸ ಹೋಯ ಜಬ ಅವಗತ ಅಗೋಚರ ಪ್ರಭ ಏಕಾ ತಬ ಚಿತ್ರಗುಪ್ತ ಕಿಸ ಭೂಷತ ಲೇಖಾ ಜಬ ನಾಥ ನಿರಂಜನ ಅಗೋಚರ ಅಗಾದ್ಯ ತಬ ಕೌನ ಛುಟೇ ಕೌನ ಬಂಧನ ಬಾಧ್ಯ ಅಪನೇ ಆ ಬಾಪಿಯ ಚರ್ಜಾ ನಾನಕ ಆಪನ ರೂಪಾಪಿಯ ಪ್ರಜಾ ಜ ನಿರ್ಮಲ ಪುರುಖ ಪುರುಖ ಪಾತೋತ್ತಾ ತಯ ಬಿನ ಮೈಲ ಕಹ ಹೋ ಕ್ಯಾ ತೋತ್ತಾ ಜಯ ನಿರಂಜನ ನಿರಂಕಾರ ನಿರ್ಬಾನ್ ತಯ ಕೌನ ಕೌಮಾನ ಕೌನ ಅಭಿಮಾನ ಜಯ ಸ್ವರೂಪ ಕೇವಲ ಜಗದೀಶ ತಯ ಶಲ ಚಿತ್ರ ಲಗತ ಕೌ ಕೀಸ ತಯ ಜೋ ಸ್ವರೂಪಿ ಜೋ ಸಂಗ ಸಮಾವೈ ತಯ ಕಿಸೇ ಪೂಕ ಮಂತ್ರ ಬದಾವೈ ಕರ್ಣ ಕರಾಮನ ಕರ್ಣೇ ಹಾರ ನಾನಕ ಕರ್ತೇ ಕಾ ನಾಹೇ ಸುಮಾರ ಜ ಅಪನೀ ಶೋಭಾ ಆಪನ ಸಂಗ ಬನಾಯಿ ತಬ ಕಮನ ಮಾಯೇ ಬಾಪ ಮಿತ್ರ ಸುತ ಪಾಯಿ ಜಯ ಸರ್ವ ಕಲಾ ಪೇ ಪರವೀನ ತಯ ಭೇದ ಗದೇವ ಕಹ ಕೌ ಚೀನ ಜಬ ಆಪನ ಆಪ ಆಪ ಋತಾರೈ ತಾ ಸಗನ ಅಪ ಸಗನ ಕಹ ಬಿಚಾರೈ ಜಯ ಅಪನು ಚಾಪನ ಆಪನೇರಾ ತಯ ಕೌನ ಠಾಕುರ ಕೌನ ಗಯ್ಯೇ ಚೇರಾ ಬಿಸ್ಮನ ಬಿಸ್ಮ ರಹೇ ಬಿಸ್ಮಾದ ನಾನಕ ಪ್ರೀ ಕಥ ಜಾನೂ ಆಪ ಜಾ ಶಲ ಅಶೇದ ಅಪೇ ಸಮಾಯಾ ಉಹಾ ಕಿಸೇ ವ್ಯಾಪತ ಮಾಯಾ ಆಪಸ ಕುಪೇ ಆದೇಶ ತೇ ಗುಣ ಕಾ ನಾಹೀ ಪ್ರವೇಶ ಜಯ ಏಕ ಏಕ ಏಕ ಭಗವಂತಾ ತಯ ಕೌನ ಅಚಿಂತ ಕಿಸ ಲಾಗೇ ಚಿಂತಾ ಜಯ ಅಪನೆ ಆಪ ಆಪತಿ ಯಾರಾ ತಯ ಕೌನ ಕಥೆ ಕೌನ ಸುನ್ನೇ ಹಾರಾ ಬಹವೇಂದ ದೇ ಉಚ್ಚಾ ನಾನಕ ಆಪಸ ಕುಪೇ ಬಹುಚಾ ಜಾ ಬ್ರಜೋ ಪ್ರಪಂಚ ಅಕಾರ ತೇ ಗುಣ ಮೈ ಕಿನ್ನೋ ವಿಸ್ತಾರ ಪಾಪಂತ ಪೈ ಕಹಾವತ ಕೌ ನರ ಕೋ ಸ್ವರ್ಗ ವಂಶಾವತ ಆಲ್ ಜಾಲ್ ಮಾಯಾ ಜಂಜಾಲ್ ಅಮೆ ಮೋ ಪರಂ ವ್ಯಾಪಾರ ದುಃಖ ಸುಖ ಮಾನ ಅಪಮಾನ ಅನಕ ಪ್ರಕಾರ ಕಿಯೋ ಬಖಿಯಾನ ಆಪನ ಖೇ ಲಾಭ ಕರ ದೇಖಾ ಖೇಲ್ ಸಂಕೋಚ ನಾನಕ ಏಕ ಜಯ ಅವಗತ ಭಗತ ಆಪ ಜ ಪಸರೇ ಪಾಸಾರ ಸಂತ ಪ್ರತಾಪ ಧೂಮ ಪಾಕ ಅಪೇ ಧನಿ ಉನ್ಕಿ ಶೋಭಾ ಅರುಹ ಬನಿ ಆಪೇ ಕೌತಕ ಕರ ಆನಂದ ಚೋಜ ಆಪೇ ರಾಜಭೋಗ ನಿರ್ಜೋಗ ਜਿਸ ਭਾਵਿਤ ਸੱਪ ਨਾਹੇ ਲਾਭੈ ਜਿਸ ਭਾਵਿਤ ਖੇਲ ਖਿਲਾਵੈ ਬੇਸੁਮਾਰ ਅਥਾ ਅਗੰਤ ਅਤੁਲੈ ਜਿਉਂ ਬੁਲਾਵੋ ਤਿਉ ਨਾਨਕ ਦਾਸ ਬੁਲੈ ਸਲੋਕ ਜੀ